ಕಾಕರಾದ ಒಳ್ಬಾರದ ಆಲೆಂಜರದ ಮೇಲೆ ಆರದ ಕೊಳ್ಳು ಮನೆ ಅರ್ಪ ಮಕ್ಕಳು ಬರ್ತಿಕ್ಕೆ ಬೇಗ ಅಡ್ಡಿಡಿದ ನೋಡೋದ ಅಮ್ಮ ಕೊಡಲ್ಲ ಪೊಂಗೋಬಾಯಿ.